0: ನಾಗರಿಕ ಸಾಹಿತ್ಯ ಕಕ್ಷೆ ಸಂಚಾಲನ ಸಂಬಂಧಿ ಸೂಚನೆ. ಅದಳಿಸುವ ಗ್ರಹಿ ಮಹಾನುಭಾವರು ಯಾತತ್ ವ್ಯವಸ್ಥಾ ಕರಡಿದಾದ ಪ್ರಭಾವದ ಶಿರ ಪ್ರಾಪ್ತಿಗೆ ಸಹಜೀಕರಣಕ್ಕೆ ನಾಗರಿಕ ಸಾಹಿತ್ಯ ಕಕ್ಷೆ ಸಂಚಾಲನ ಉಕ್ತ ಕಕ್ಷಬಾದ ನಿಶುಲ್ಕ ಸೇವಾರು ಪ್ರಾಪ್ತಗೊಂಡ ಸಕ್ರಮೇಶ ಸೇವಾ ಪ್ರಾಪ್ತಿಗಾಗಿ ನಾಗರಿಕ ಸಾಹಿತ್ಯ ಕಕ್ಷದ ಸಂಪರ್ಕ ಯಾತ್ನೋ ಅನುರೋಧ ಕರೆಯೇಶ ಸೇವಾ ಪ್ರಾಪ್ತಿ ಕಸಿಗೂ ಪ್ರಲೋಭನ ನದರಿ ಆಫ್ನೋ ಸೇವಾ ಲಿನ ಹಾರ್ದಿಕ ಅಪಿಲ್ ಕರ್ದಶಂ ಸೇವಾ ಪ್ರಾಪ್ತಿ ಕುನೆ ಗ್ರಾಸ ಆಯ್ನ ಗ್ರಾಸ ಸುನಿ ಅಧಿಕಾರ ಕಾರ್ಯಾಲಯ ಪ್ರಮುಖರ ಸಿಜಿ ಸಂಪರ್ಕ ಯಾತ್ನ ಸಕ್ರಮೇಶ ಕೃಷಿ ಪ್ರದೇಶ ಸರ್ಕಾರ ಆಂತರಿಕ ಮಾಮಲಾ ತಥಾ ಕಾನೂನು ಮಂತ್ರಾಲಯ ವಿರಾಟ್ನಗರ್
1: ಸೂಚನಾ ನಿಶುಲ್ಕ ಆವಾಸಿ ಖಾತಾ ಭರ್ತಿಗಾಗಿ ಸೂಚನಾ. ಕಾಠ್ಮಂಡುವಿನ ಸಂಚಾಲಿತ ಪ್ರತಿಷ್ಠಿತ ಅಂಗ್ರೇಜಿ ವಿದ್ಯಾಲಯ ದ ಸ್ಕೈ ಮಾರ್ಕ್ ಸ್ಕೂಲ್ನ ಕಕ್ಷಾ ಏಕದಿ ಎಸ್ಇಇಸಮ್ಮ ನಿಶುಲ್ಕ ಆವಾಸಿ ಛಾತ್ರವೃತ್ತಿನ ಅಧ್ಯಯನ ಗರಾಣ ಅರ್ಜುನ್ಲಾಯ್ ಡೋಂಗ್ ಬೋಚಾ ಫೌಂಡೇಶನ್ಬಾಟ ಸ್ಕೂಲ್ ಸಸ್ತಿ ಪ್ರದಾನ ಗರಿ ಹುದಾ ಕಕ್ಷಾ ಏಕ್ನ ಭರ್ನಾಕ ನಿಮಿತ್ತ ಪ್ರತಿಸ್ಪರ್ಧಾನ ಭಾಗ ಲಿನೆ ಇಚ್ಛುಕ ಖೋಟಾಂಗ್ ಜಿಲ್ಲಾ ಭಿತ್ರಕಾ ಅಧ್ಯಯನರತ ವಿಪನ್ನ ಉತ್ಪೀಡಿತ ಆದಿವಾಸಿ ಜನಜಾತಿ ಛಾತ್ರ ಛಾತ್ರ ಆವೇದನಕು ಲಾಗಿ ಯಸ್ತು ಸೂಚನಾ ಮಾರ್ಫತ್ ಸಂಪೂರ್ಣಮಾ ಜಾನಕಾರಿ ಗರಾಯಿಸ
2: ಆವೇದನ ದಿನರ ಚುನಾವ್ ಪ್ರಕ್ರಿಯಾ ಭಾಗ ಲಿನೆ ಅಂತ್ಯ ಏಹಿ ವಿಷಯ ಮುಖ್ಯೋದ್ದೇಶಮ್ಮ ಥಪ್ ಜಾನಕಾರಿಕ ಲಾಗಿ ಸಂಪರ್ಕ ನಂಬರ್ 9851053585 ಸಾಥೇ ಸಂಬಂಧಿತ ವಿದ್ಯಾಲಯ ಪಾಲಿಕಾ ಅರ್ಜುನ್ ರಾಯ್ ಡೋಂಗೋಚಾ ಫೌಂಡೇಶನ್ಗೆ ಫೇಸ್ಬುಕ್ ಪೇಜ್ ಮಾತನ್ನು ಹೇಳ ಸಕ್ರಮೇಶ ಅರ್ಜುನ್ ರಾಯ್ ಡೋಂಗೋಚಾ ಫೌಂಡೇಶನ್ ಖಾನ್ಪುರ್.